0: ಮಸ್ತಲ ಪ್ರಣಾಮೇಶ ಮಸ್ತಲ ಪ್ರಣಾಶ ಗಂಜಲ ನಾಮೇಶ ಮಸ್ತಲ ನಿವಾಸಿ
1: ಕಾಮಂಗ ಬೇಪುತ್ತೆ ಸಮಸ್ತಲ ಸ್ವರೂಪೇ ಕೋ ಕರ್ಮಂಗ ಪ್ರಣಾಸಿ ಸಧರ್ಮಂಗ
0: ಬೇಪುತ್ತೆ ಪ್ರಣಾಸಿ ಗರಿ ಮುಳು ಕುಂದಾಸ ಮಸ್ತಲ ನಿವಾಸಿ
1: ಜಯ ಬೇಪುತ್ತೆ ಗಜಾಯ ಗನಿ ಮೇ ಹರಿಯಂ ಕರಿಯಂ ಕರಿ ಮೋರ್ ರಹಿ ಮೇ
0: ಚತುರ್ ಚಕ್ರ ಭುಕ್ತೆ ಸ್ವಾಂಗ ಸರ್ವದಾ